ಅಂತ ಬೈರಿಗಿ ಪಾಚರ ಸಂ ಶಿವಂ ನುನ್ ಕಿಮ್ರಂಗದ ಅಂತ ನೊಂದಾರಿ ನೊನ್ ಕಿ ಚಂದರು ನೊನ್ ಕಿ ಚನ್ ಸಿ ನೊನ್ ಸಿಂಬನ್ ದುಲು ತಂಗ ದಾರಿ ದುಲು ತಂಗ ತಾಯು